ಸಂತ ಜನರ ಸದಾ ಬಸತ ಏಕ ರಾಮನ ಮಾತ ಪಿತ ಬಂಧು ಸಖ ಸಬಗಿ ರಾಮನ ಭಕ್ತ ಜನರ ಜೀವನ ಧನ ಏಕ ರಾಮನ ಭಕ್ತ ಜನರ ಜೀವನ ಧನ ಏಕ